ಚರಣಾಮಣಿ ಆವೇ ವಾರೋವ ಜೂಟೇ ಜೂಠಾ ಮುಖ ವಸೇ ನಿತ್ ನಿತ್ ಹೋಯ ಖುವಾ ಸೋಚೇ ನಾ ಅಖಿಯೇ